0: ನೊಸ್ಟಾಲ್ಜಿಯಾನು ರೋಮಾಂಟಿಕ ಮತಕ ಸ್ಮರಣೆಯ
1: Noinos Adivegak Superima Sabeliavak SLT Mobitel Fiber within then unlimited package Razak 100 Mbps sita 1000 Mbps dakwa masakata rupiyal 5900 sita Superima unlimited wenas athrininna SLT Mobitel Fiber kondesi adalave
2: Velava oba weta gena enne
3: Hey yo yana yana hama tana anytime set when a flavor delakiri padamak Well I ne gena danuwa
4: ಸುಭ ಸಂಧ್ಯಾವಾಕ್ ಹವಸ ಹತರೈ

ಆದರೆ ಒಬ್ಬ ಸಿಹಿನೇ ಆಗುವ ಮಂಗೆ ಜೀವಿದಿರ ಆದ ಪಟನ್ ಮಟ ಜೀವತ್ವನ್ನ ಆಸಹಿತನ ಏತಾದ ಅನ್ನೋದು ಈಗ ಮತ್ತೆ ದವಸ ಕೊಯ್ಯನೋ ಕ್ಯಾಮೆ ಅನ್ನಿಗೆ ಅಡಿ ಬಸ್ಸಿ ಮಟ ಜೀವಿತ ಒನ್ನೆ ಕೇಳ ಹಿತನ ಎನ್ನಮೆ ಅನ್ನೋನಿ ಕೇಳ ಅಂತಿಮ ತತ್ಪರದಿ ತೀರನೆ ಕರಪು ಮಾಮ ಅವಸಾನ ಕೊಲಗತ್ತೆ ಮಗೆ ಅಮ್ಮಟ ಅಮ್ಮ ಕ್ಯೂಕ್ ದೇಯ ಗೆದರೆನ್ ಅದು ಯಾಸನ ಕಿರಿಕೊಸ್ ಮಾಲು ಹೆದುವ ಕಣ್ಣೆ ಎನ್ನ ಕೇಳ ಇತಿ ಮಟ ಮೆರೆನ್ನ ಇತುನ್ನೆ ಮಟ ಇತು ನಾಯ ಜೀವತ್ವೆನ್ನ ಮಗದ ಮಾಂಗ್ವೆನು ಎನ್ ಜೀವತ್ವೆನಾಯ ಮೇ ಹಸೆ ಅಟ ಇದ್ದು ಮಾಂಗ್ ಕೊಹಮದ ಮೆರೆನ್ನೆ ದೀಪ್ತಾ

0: अनलिमिटेड रेडियो फन का फन सेट टैग डीजे नाइट
1: ಆದರಣೀಯ ತರಂಗಕ್ಕೆ ಮಂ ಗೊಡ್ಡಾಕ ಆದರೆ ಕರಪೋಯಾ ಮಟ ದುನ್ನ ದರಾ ಗನೀಮ ಕಿಯಲ ದಿನ ಪಾಡಮ ಮಂಗ್ಯಾಟ ಆದರೆ ಕರನ್ ಬಾವ ದನ ದನತ್ ಹ್ಯಾ ಮಾವ ದಾಲಗಿಯ ಹೇಮ ಕಲೆ ಐ ಕಿಯನ ಮನ್ ದನ್ನ ಹಬೈ ಅತ್ತಟ ಮೇ ಆ ಕಿಯಲ ದುನ್ನು ಎ ಪಾಡಮ ಹರಿಯ ಮಾರುವೆಂಗೆ ಗನ ಗತ್ತೆ ಹಬೈ ಮಟ ಯಾ ಎ ಪಾಡಮ ಲೇಸಿ ಕಲಾ ಅಂತಿಮಟ ನಿಮಾ